0: संत एकनाथ महाराज की भक्ति रचना अभी आपने सुनी इंद्रजीत पवार के स्वर में। भक्ति संगीत का कार्यक्रम अभी आपने सुना। यह आकाशवाणी पुणे का निर्माण था जिसे आपने सुना रागम 24/7 DTH चैनल पर। सुनते रहिए भारतीय संगीत हर समय हर पल।
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
2: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಲಕ್ಷ್ಮೀ ವರುಣ್ ಅವರು ಹಾಡಿರುವ ಕರಿಗಿರಿ ವಿಠಲದಾಸರ ರಚನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಏನು ಪುಣ್ಯವ ಮಾಡಿ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಲಕ್ಷ್ಮೀ ವರುಣ್ ಏನು ಪುಣ್ಯವ ಮಾಡಿ. ಕರಿಗಿರಿ

0: ಅನಾದಿ ಕಾಲದ ಋಣಾನುಬಂಧ ವೆಂಕಟ ವಿಠಲರ ರಚನೆ ಇದು. ವಿಶ್ವನಾಥ ನಾಗೋಡ್ ಹಾಡಿದ್ದಾರೆ.
1: ಅನಾದಿ ಕಾಲದ ಋಣಾನುಬಂಧ, ಅ ಕಾಂಪೋಸಿಷನ್ ಆಫ್ ವೆಂಕಟ ವಿಠಲ, ಸಂಗ್ ಬೈ ವಿಶ್ವನಾಥ್ ನಾಗೋಡ್.

0: ಪರಮೇಶ್ವರಿಯ ಪುಣ್ಯನಾಮವನ್ನು. ಎಂಎಸ್ ಶೀಲಾ ಅವರ ದನಿಯಲ್ಲಿ ಮತ್ತೊಂದು ಭಕ್ತಿ ರಚನೆ.
1: ನೌ ಲೆಟ್ ಅಸ್ ಲಿಸನ್ ಟು ಎಂಎಸ್ ಶೀಲಾ. ಪರಮೇಶ್ವರಿಯ ಪುಣ್ಯನಾಮವನ್ನು.

0: ಮಾಲತಿ ಶರ್ಮಾ ಹಾಗೂ ಬಿಆರ್ ಗೀತಾ ಅವರ ದನಿಯಲ್ಲಿ ಜಗನ್ನಾಥದಾಸರ ಒಂದು ರಚನೆ ಜನನಿ ಜಾಹ್ನವಿ ಜಗತ್ರಯ ಪಾವನಿ.
1: ಜನನಿ ಜಾಹ್ನವಿ ಜಗತ್ರಯ ಪಾವನಿ, ಅ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ, ಸಂಗ್ ಬೈ ಮಾಲತಿ ಶರ್ಮಾ ಅಂಡ್ ಬಿಆರ್ ಗೀತಾ.

0: ಕಾಯೇ ಶ್ರೀ ಹರಿಜಾಯೇ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಮತ್ತೊಂದು ಭಕ್ತಿ ರಚನೆ.
1: ನೌ ಪುತ್ತೂರು ನರಸಿಂಹ ನಾಯಕ್ ಪ್ರೆಸೆಂಟಿಂಗ್ ಕಾಯೇ ಶ್ರೀ ಹರಿಜಾಯೇ.

0: ಎಂ ರಾಘವೇಂದ್ರ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ ಪಾಲಿಸೆಮ್ಮ ಮುದ್ದು ಶಾರದೆ.
1: ಪಾಲಿಸೆಮ್ಮ ಮುದ್ದು ಶಾರದೆ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ಎಂ ರಾಘವೇಂದ್ರ.

ಭಾರತೀಯರು ಎಲ್ಲರೂ ಒಂದೇ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್. ಭಾರತೀಯರು

0: ವಿದ್ಯಾಭೂಷಣ ಅವರು ಹಾಡಿರುವ ವಾದಿರಾಜರ ಒಂದು ರಚನೆ, ಹರಿಯ ಭಜನೆ ಮಾಡು.
1: ನೌ ಲೆಟ್ ಅಸ್ ಲಿಸನ್ ಟು ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಾದಿರಾಜ, ಹರಿಯ ಭಜನೆ ಮಾಡೋ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ನೀವು ಕೇಳುತ್ತಿದ್ದೀರಿ. ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, you just heard various compositions sung by various artists. This devotional program is a contribution of Akashavani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಅಪೇಕ್ಷಾ.
1: ನಮಸ್ತೆ ಮಾಮ್.
2: ನಮಸ್ತೆ ಅಪೇಕ್ಷಾ. ನಿನ್ನೆ ನಾವು ಪಲ್ಲವಿ ಶ್ಯಾಮಶಾಸ್ತ್ರಿ ಅವರ ಸೌರಾಷ್ಟ್ರ ರಾಗದ ಚತುರಶ್ರ ಅಟ್ಟತಾಳದ ವರ್ಣದಲ್ಲಿ ಪಲ್ಲವಿಯನ್ನು ಮಾಡಿದ್ದೀವಿ. ಅದನ್ನು ಒಂದು ಸತಿ ಹಾಡ್ಬಿಟ್ಟು ಅನುಪಲ್ಲವಿಗೆ ಹೋಗೋಣ.

0: ಇದು ಸರಿ ಇದೆ. ಅನುಪಲ್ಲವಿಯ ಭಾಗ ಸಮದಲ್ಲಿ ಶುರುವಾಗುತ್ತೆ. ಸದಾ ನೀ ದಾದಪ ಸಾಗೆ ಮೂರು ಕಾರ್ವೆ ದಾಗೆ ಮೂರು ಕಾರ್ವೆ
1: ಸದಾ ನೀ ದಾದಪ
0: ಇಲ್ಲಿ ನಿಷಾದ ಕೈಶಿಕಿ ನಿಷಾದ ಅನ್ಯಸ್ವರ ಅದು ಬರುತ್ತೆ.

ಸ. ಇದಕ್ಕೆ ಸಾಹಿತ್ಯ, ನೆಮ್ಮದಿನಿ ನೀ ನಾಮಮೇ ದಿಕ್ಕನಿ ನಿನ್ನೆ ನಮ್ಮಿತಿ ಮುಂದೆ ಬರೋ ಸಾಲಲ್ಲಿ ಬರುತ್ತೆ.

ಸಾಹಿತ್ಯ ಬರೋದು ದಿಕ್ಕನಿ ನಿನ್ನೆ ನಮ್ಮಿತಿ ಅಂತ. ಸೊ ದಿಕ್ಕನಿ ಮೊದಲ ಧೃತಕ್ಕೆ ಕನಿ ಬರುತ್ತೆ, ದಿಕ್ಕನಿದ

0: ನಾಳೆ ಮುಂದುವರಿಸೋಣ.
1: ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳುವಿರಿ. ರಾಗ್ ಮಾಲ್ ಕೌನ್ಸ್, ಖಯಾಲ್ ವಿಲಂಬಿತ್ ಜಪ್ತಾಲ್ ಹಾಗೂ ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಬಸವರಾಜ್ ರಾಜ್ಗುರು, ರಾಗ್ ಮಾಲ್ ಕೌನ್ಸ್, ವಿಲಂಬಿತ್ ಜಪ್ತಾಳ್ ಅಂಡ್ ಧೃತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನವನ್ನು ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೋಮಲ್ ರಿಷಬ್ ಅಸಾವರಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಬಸವರಾಜ್ ರಾಜ್ಗುರು. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್. ಕಂಟಿನ್ಯೂ ದ ಕಾನ್ಸರ್ಟ್. ನೌ ಲಿಸನ್ ಟು ರಾ ಕೋಮಲ್ ರಿಷಬ್ ಅಸಾವರಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಚಂದ್ರಶೇಖರ್ ಪುರಾಣಿಕ್ ಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸರ್ಟಲ್ ಬೈ ಪಂಡಿತ್ ಬಸವರಾಜ್ ರಾಜ್ಗುರು. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಚಂದ್ರಶೇಖರ್ ಪುರಾಣಿಕ್ ಮಠ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ್.

ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಯಕ್ಷಗಾನ ಪ್ರಸಂಗಗಳು ಪೌರಾಣಿಕ ಕಥಾನಕಗಳ ಸುಂದರ ದೃಶ್ಯ ಕಾವ್ಯ. ಹಿನ್ನೆಲೆಯ ಹಾಡುಗಳಿಗೆ ರಂಗದಲ್ಲಿರುವ ಪಾತ್ರಗಳು ನೃತ್ಯ ಮಾಡಿ ಅಭಿನಯಿಸಿ ಅನಂತರ ವಾಚಿಕಾಭಿನಯದಿಂದ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ನಾಲ್ಕು ಕಂಬದ ರಂಗಮಂಚದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಗಳು, ಅಂತಃಪುರ ರಣರಂಗ ಅರಣ್ಯಗಳು ಕೇವಲ ಗೀತ ವಾದ್ಯ ನೃತ್ಯ ಮಾತುಗಳಿಂದ ಸೃಷ್ಟಿಯಾಗಬೇಕಾಗುತ್ತದೆ. ಆದುದರಿಂದಲೇ ಯಕ್ಷಗಾನದ ಗೇಯ ಪ್ರಬಂಧದಲ್ಲಿ ಓಜಸ್ವಿಯಾದ ಸಾಹಿತ್ಯ ಇರಬೇಕು. ಗಾಯನದಲ್ಲಿ ವಿವಿಧ ರಾಗತಾಳಗಳ ಲಯ ವೈವಿಧ್ಯ ಸಾಧ್ಯವಾಗಬೇಕು. ಅವಾಸ್ತವ ರಂಗಭೂಮಿಯಲ್ಲಿ ಇದೆಲ್ಲ ಅಗತ್ಯವಾದ ಅಂಶಗಳೇ. ಗಾಯನವು ನಾಟ್ಯಾನುಕೂಲಿಯಾಗಿ ಸಾಹಿತ್ಯವು ಪದಾಭಿನಯಕ್ಕೆ ಸಹಕಾರಿಯಾಗಿ ಮೂಡಿಬಂದಾಗಲೇ ಯಕ್ಷಗಾನ ಕಲೆಯ ಸೊಬಗು ಮನಸೆಳೆಯುವಂತಾಗುವುದು. ಜಲಕ್ರೀಡೆ,

ಬೇಟೆ, ವನವಿಹಾರ, ಯುದ್ಧ, ಪ್ರಯಾಣ, ಒಡ್ಡೋಲಗ, ಹೀಗೆ ಹತ್ತಾರು ರಂಗಕ್ರಿಯೆಗಳು ಯಕ್ಷಗಾನದ ಪ್ರಮುಖ ದೃಶ್ಯಗಳು. ಅವುಗಳಿಗೆ ಪೂರಕವಾದ ಪದ್ಯ ಪ್ರಬಂಧಗಳು ಗೇಯ ರೂಪದಲ್ಲಿ ಮೂಡಿಬರುವುದು ಯಕ್ಷಗಾನ ಸಂಗೀತದ ಮುಖ್ಯ ನಿರ್ವಹಣೆ. ಈ ಸಂಚಿಕೆಯಲ್ಲಿ ಇಂತಹ ವಿಭಿನ್ನ ರಂಗಕ್ರಿಯೆಗಳ ಸಂಗೀತವನ್ನು ಕೇಳಿ ಆನಂದಿಸೋಣ. ಮೊದಲಿಗೆ ಒಡ್ಡೋಲಗದ ಪದ್ಯಗಳು. ಒಡ್ಡೋಲಗ ಎನ್ನುವುದೇ ಯಕ್ಷಗಾನ ಮೂಲದ ಪಾರಿಭಾಷಿಕ ಪದ. ರಾಜರು ಆಸ್ಥಾನದಲ್ಲಿ ಓಲಗ ಕೊಡುವುದಕ್ಕೆ ಒಡ್ಡೋಲಗ ಎಂದು ಹೆಸರು. ಅದಕ್ಕೆ ಅದರದ್ದೇ ಆದ ಗತ್ತು ಗಾಂಭೀರ್ಯಗಳಿವೆ. ಯಕ್ಷಗಾನದ ಒಡ್ಡೋಲಗದ ಪದ್ಯಗಳು ಕೂಡ ಆ ವೈಭವವನ್ನು ಸ್ಥಾಪಿಸುತ್ತವೆ. ಬಡಗುತಿಟ್ಟಿನ ಒಡ್ಡೋಲಗದ ಪದ್ಯ

ಸಾಮಾನ್ಯವಾಗಿ ಹೀಗೆ ದೇವೇಂದ್ರನ ಒಡ್ಡೋಲಗ, ರಾಕ್ಷಸರ ಒಡ್ಡೋಲಗದ ಕ್ರಮ ಇರುತ್ತದೆ. ಹೀಗೆ ಒಡ್ಡೋಲಗದ ಬಳಿಕ ಶತ್ರುಗಳು ದಾಳಿಯಿಟ್ಟರೆಂದೋ, ದುಷ್ಟ ಮೃಗಗಳು ಹಾವಳಿಕೊಟ್ಟವೆಂದೋ ದೂತರು ಬಂದು ದೂರು ನೀಡುತ್ತಾರೆ. ಹಾಗೆ ಚಾರಕರು ಬಂದು ಹುಯ್ಯಲಿಡುವುದು ಯಕ್ಷಗಾನದ ಒಂದು ವಿಶಿಷ್ಟ

ಹೀಗೆ ಬೇಡಿಕೊಂಡ ವನಚಾರರಿಗೆ ಅಭಯವನ್ನು ಕೊಟ್ಟು ಮಹಾರಾಜ ಬೇಟೆಗೆ ಹೊರಡುವುದು ರೂಢಿ. ಹೀಗೆ ಬೇಟೆಯಾಡುತ್ತಾ ಬರುವುದಕ್ಕೆ ಪ್ರತ್ಯೇಕವಾದ ನೃತ್ಯ ವಿಧಾನಗಳಿವೆ. ಅದಕ್ಕೆ ಪೂರಕವಾದ ಪದ್ಯಗಳು, ಚೆಂಡೆ ಮದ್ದಳೆ ನುಡಿತ, ವಿವಿಧ ರೀತಿಯ ತಾಳದ ತತ್ಕಾರಗಳು, ಇಂತಹ ಬೇಟೆಯ ಹಾಡಿನ ವಿಶೇಷತೆ. ಅಂತಹ ಒಂದು ಬೇಟೆಯ ಹಾಡು ಈಗ.

ಪುರಾಣದ ಕಥೆಗಳಲ್ಲಿ ಸಾಮಾನ್ಯವಾಗಿ ಬೇಟೆಯಾಡುತ್ತಾ ಬಂದಂತಹ ರಾಜಕುಮಾರ ವನದ ಚೆಲುವಿಗೆ ಮಾರು ಹೋಗುತ್ತಾನೆ. ಬೀಸುವ ಮಂದಾನಿಲ, ಹರಿದ್ವರ್ಣದ ಕಾಡು, ಬಗೆ ಬಗೆಯ ಪುಷ್ಪರಾಜಿ, ಸರೋವರದ ಸೌಂದರ್ಯ ಮುಂತಾದವುಗಳನ್ನು ಕಂಡು ವರ್ಣಿಸುತ್ತಾನೆ. ಅಂತಹ ಒಂದು ಪ್ರಕೃತಿ ವರ್ಣನೆಯ ಹಾಡನ್ನು ಕೇಳೋಣ.

ಹಾಗೆ ವನವಿಹಾರ ಮಾಡುತ್ತಾ ಮುಂದೆ ಬಂದ ರಾಜಕುಮಾರನಿಗೆ ರಾಜಕುಮಾರಿಯೋರ್ವಳ ದರ್ಶನವಾಗುತ್ತದೆ. ಆಗ ಆಕೆಯನ್ನು ವರ್ಣಿಸುವುದು

ಕೆಲವೊಮ್ಮೆ ರಾಜಕುಮಾರಿಯೇ ಬಂದು ರಾಜಕುಮಾರನನ್ನು ಕಂಡು ವರ್ಣಿಸುವ ಸಂದರ್ಭಗಳೂ ಇರುತ್ತವೆ. ರಾಕ್ಷಸಿಯರು ಮಾಯಾರೂಪವನ್ನು ತಾಳಿ ರಾಜಕುಮಾರನಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡುವ ಕಥಾನಕಗಳೂ ಇವೆ. ವಿದ್ಯುನ್ಮತಿ ಕಲ್ಯಾಣ ಎಂಬ ಪ್ರಸಂಗದಲ್ಲಿ ನಿದ್ರಿಸುತ್ತಿರುವ ರಾಜಕುಮಾರನನ್ನು ವರ್ಣಿಸುವ ಶೃಂಗಾರ ಭಾವ ಈ ಪದ್ಯದಲ್ಲಿದೆ, ಕೇಳಿ.

ಒಂದು ರಾಜ್ಯದ ರಾಜಕುಮಾರ ಬೇಟೆಗೆ ಬರುವ ಹೊತ್ತಿಗೆ ಇನ್ನೊಂದು ರಾಜ್ಯದ ರಾಜಕುಮಾರಿ ವನವಿಹಾರ ಮುಗಿಸಿ ಜಲಕ್ರೀಡೆಗೆ ತೊಡಗಿರುವ ಸಂದರ್ಭಗಳು ಇರುತ್ತವೆ. ಅಂತಹ ಜಲಕ್ರೀಡೆಯ ಹಾಡುಗಳು ಯಕ್ಷಗಾನದಲ್ಲಿ ಚಿತ್ತಾಕರ್ಷಕ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ
2: ಕೇಳುಗರೆ. ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಡಿ ವೇಣುಗೋಪಾಲ್ ಅವರಿಂದ ಜಲತರಂಗ್ ವಾದನ, ವಯಲಿನ್ ಸಹಕಾರ ಎಂಎಸ್ ಸುಬ್ರಹ್ಮಣ್ಯಂ ಅವರಿಂದ ಮೃದಂಗ ವಿಎಸ್ ರಾಜಗೋಪಾಲ್, ಮೊದಲಿಗೆ ವಾತಾಪಿ ಗಣಪತಿಂ ಮುತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ಜಲತರಂಗ್ ರಿಸೈಟಲ್ ಬೈ ಬಿಡಿ ವೇಣುಗೋಪಾಲ್, ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. ಟು ಬಿಗಿನ್ ವಿತ್ ವಾತಾಪಿ ಗಣಪತಿಂ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ರಚನೆ ಅನುರಾಗ ಮುಲೆ ಸರಸ್ವತಿ ರಾಗ ರೂಪಕತಾಳ. ನೌ ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಸರಸ್ವತಿ ರಾಗ ರೂಪಕತಾಳ ಅನುರಾಗ ಮುಲೆ.

ಬಿಡಿ ವೇಣುಗೋಪಾಲ್ ತಮ್ಮ ಜಲತರಂಗ್ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಫರಸ್ ರಾಗ ಆದಿತಾಳದಲ್ಲಿದೆ. ಬಿಡಿ ವೇಣುಗೋಪಾಲ್ ಕನ್ಕ್ಲೂಡ್ಸ್ ಹಿಸ್ ಜಲತರಂಗ್ ರೆಸೈಟಲ್ ಬೈ ತಿಲ್ಲಾನ ಸೆಟ್ಟು ಫರಸ್ ರಾಗ ಆದಿತಾಳ.

ಇದುವರೆಗೂ ಬಿಡಿ ವೇಣುಗೋಪಾಲ್ ಅವರಿಂದ ಜಲತರಂಗ್ ವಾದನ ಆಲಿಸಿದರೆ ವಾಹಿನಿ ಸಹಕಾರ ನೀಡಿದವರು ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಜಲತರಂಗ್ ರಿಸೈಟಲ್ ಬೈ ಬಿಡಿ ವೇಣುಗೋಪಾಲ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಚಂದ್ರ ನಾಕೋಡ್ ಅವರ ಗಾಯನ ಕೇಳುವಿರಿ. ರಾಗ್ ಮಿಯಾ ಕಿ ಮಲ್ಹಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ್ ನಾಮ ತೇರು, ಧೃತ್ತೇನ್ ತಾಲ್ ಉಮರ್ ಗುಮಂಡ್ ಘನ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ರಾಗ್ ಮಿಯಾ ಕಿ ಮಲ್ಹಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ ನಾಮ ತೇರು, ಧೃತ್ತೇನ್ ತಾಲ್ ಉಮಂಡ ಘುಮಂಡ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಯಾಕಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬು ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ಡಿಸೈಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. He is accompanied on tabla by Sri Suraj Purandhare and violin by Sri Shankar Kabadi. Continuing the concert, now listen to Raag Miya Ki Todi. Khyal Vilambit Ektaal, Abba More Ram, Dhrit Ektaal, Kutubuddina Kutubalam.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲೇಂದ್ರ ನಾಕೋಡ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಎಂಕೆ ಸರಸ್ವತಿಯವರು ತಮ್ಮ ವೀಣಾವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳಿ ಶುದ್ಧ ಬಂಗಾಳರಾಗ ಆದಿತಾಳದಲ್ಲಿದೆ ರಾಮಭಕ್ತಿ ಸಾಮ್ರಾಜ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೀಣಾ ರಸಾಯಿಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶೀಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ವಿದುಷಿ ಎಂಕೆ ಸರಸ್ವತಿ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಟು ಬಿಗಿನ್ ವಿತ್ ರಾಮಭಕ್ತಿ ಸಾಮ್ರಾಜ್ಯ, ಸೆಟ್ ಶುದ್ಧ ಬಂಗಾಳರಾಗ ಆದಿತಾಳ.

ವಿದುಷಿ ಎಂಕೆ ಸರಸ್ವತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಇನ್ನೀಗ ಕಾರ್ಯಕ್ರಮವನ್ನು ಮುಂದುವರೆಸುತ್ತ ರಾಮನೀಯಡ ಖರಹರ ಪ್ರಿಯ ರಾಗ ಆದಿತಾಳ, ರಚನೆ ತ್ಯಾಗರಾಜ. ಟಿಲಿಸಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಇಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಶಿ ಇಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ರಾಮನೀಯಡ ಖರಹರ ಪ್ರಿಯರಾಗ ಆದಿತಾಳ.

ಇದುವರೆಗೂ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದರೆ. ಮೃದಂಗ ಸಹಕಾರ ನೀಡಿದವರು ಎಚ್ಎಲ್ ಶಿವಶಂಕರ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. She presented compositions of Tyagaraja. She was accompanied on the mridangam by H.L. Shivashankara Swami. This program is a contribution of Akashvani Bengaluru, anytime, indie music.